0: ಕಟ್ಟಿನ ಕಟ್ಟಿ ಪಂಚನು ಇನ್ನಿ ಹಿಡಿನಿ ಪಿಕ್ಕರ್ ಚುಚ್ಚುದು ಇನ್ನಿ ಹಿಡಿನಿ ಪಿಕ್ಕರ್ ಚುಚ್ಚುದು
1: ಮೋ ರಾಜ ಹುಚ್ಚುತ್ತೀನಿ ಪೊನಿ ತಿವನ ರಾಣಿ ಪುಣ್ಯ ಚಟಿ ಕಾಂಬ ಚುಟ್ಟಿ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಖರಿ ಖರಿ ವಿಸರ್ಜಿನಿ ಕಸು ತಿಂದ್ರು ಪ್ರಾಣಿ ಅಪ ನಚಾವನ ಪರ ಪರ ಚಾನಿ ಚಾನಿ ಮನ್ ನಚಿಕ ಅವತಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಖಾಂ ಕಿತ ಜಾಚ ಅಪ ಸುಹನ್ಯ ಪಹೋ ಕಿ ಮನ್ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ